ಅವರ ಗಜವದ ನಮುನಕು ವಂದ ನಂಬು. ಶ್ರೀ ಪಶುಮೂರ್ತಿ ಭಗವಂತಂಗಾರು ಪೆದಪ್ರೋಳು ಕೃಷ್ಣ ಜಿಲ್ಲಾ. ಹೃದಿದೋಚಡು ಘನರೂಪಮು ಮದಿಲೋ ಬಹುಭಕ್ತಿ ಗೊಲುಪು ಮಹತಿಯು ದಯಯುನ್ ಅಧಿದೇವ ಶ್ರೀ ವಿನಾಯಕ ವದನಮುನಕು ವಂದ ನಂಬು. ಶ್ರೀ ಮಲ್ಲಾದ ನಾಂಚರೈಗರು ಬೆಲಾಪುರ್ ನವಿ ಮುಂಬೈ. ಉದಯಮುನೇ ಮೇಲ್ಗಾಂಚುಚು ಹೃದಯಮುತೋ ನಮತೊಲಿಡು ಮುಹೇರಂಬುನಕುನ್ ಮುದಮುನು ಗೂರ್ಚಡಿ ಗೌರಿನಿ ವದನಮುನಕು ವಂದ ನಂಬು. ಶ್ರೀಮತಿ ಚಾವಲಿ ವಿಜಯ್ ಗಾರು ಸಿಡ್ನಿ ಆಸ್ಟ್ರೇಲಿಯಾ. ಉದುಗಗು ನಾಟಂಕಮುಲನ್ ಸದುವುಲಸಗಿನ ಆದಿದೇವು ಸದನಮು ಬುದ್ಧಿನ್ ವಿದಿತುಡು ಗಣನಾಯಕ ಗಜವದನಮುನಕು ವಂದ ನಂಬು. ಡಾಕ್ಟರ್ ರಾಮಡುಗ ವೆಂಕಟೇಶ್ವರ ಶರ್ಮ ಗಾರು ಹೈದರಾಬಾದ್. ಆಸ್ಟ್ರೇಲಿಯಾ ಸದಮಲ ಕೃಪಾತ್ಮ ವಿದ್ಯಲಕಧಿಪತಿ ದುರ್ವಿಘ್ನಮುಲಕು ಅರಿ ಅಂದರಿ ಮೇಲೆದ ಕೋರು ಪರ್ವಮಿದಿ ಗಜವದನಮುನಕು ವಂದ ನಂಬು. ಶ್ರೀ ಉಪ್ಪಲೂರು ಲಕ್ಷ್ಮೀನಾರಾಯಣ ಗಾರು ವಿಜಯವಾಡ. ಸದಮಲ ಗಜಮುಖರೂಪುಡು ಪದಿಲಮುಗಾ ವಿಘ್ನಮಾಪು ಪಾರ್ವತಿ ಸುತುಕುನ್ ಬುಧವರ ವಿಘ್ನ ವಿನಾಯಕ ವದನಮುನಕು ವಂದ ನಂಬು. ಶ್ರೀ ಕಶಿಶ್ರೀಗಾರು ರಾಯಿಪೇಟ. ಸುದಿನಮು ಭಾದ್ರಪದ ಸವಿತಿ ಮುದಮುಗ ಪತ್ರಿಯು ಫಲಮುಲು ಮೋದಕಮುಲತೋ ವದಲಕ ಪೂಜಲುಗೊನು ಈ ಭವದನಮುನಕು ವಂದ ನಮ್ಮು ವಸುಧನು ಕನುಮ. ಶ್ರೀಮತಿ ಸಿಂಹಾದ್ರಿ ವಾಣಿಗಾರು ವಿಜಯವಾಡ. ಮೊದಟಿಗ ಪೂಜಲ ನಂದುಚು ಮುದಮು ನಿಡಿಡಿ ವಿಘ್ನನಾಥ ಮೋದಕ ಪ್ರಿಯುಡಾ ಪದಮುಲ ಮೇಡದ ಕರಿಮುಖ ವದನಮುನಕು ವಂದ ನಂಬು. ಶ್ರೀ ಆರ್ನವ್ ಗಾರು ಕ್ಯಾಲಿಫೋರ್ನಿಯಾ. ಸದನಂಬುಕು ವಿಚ್ಚೇಯುಮ ಸದಮಲ ಮಗು ಮದಿತ ನಿನ್ನು ಸ್ವಾಗತ ಮಂಟಿನ್ ಮುದಮುಗ ಮೋದಕ ಮಂದಿಡಿ ವದನಮುನಕು ವಂದ ನಂಬು. ಶ್ರೀ ನುದುರುಪಾಟಿ ವೆಂಕಟ ಸುಬ್ರಹ್ಮಣ್ಯಂ ಗಾರು ಗುಡಿಬೇಡ. ಸುದತಿ ಗಿರಿಜ ವರಸುತ ನೀ ವದನಮುನಕು ವಂದ ನಂಬು ವಸುಧನು ಕನುಮಾ ಮದಿನು ವೀಡಕ ಗೊಲ್ತುಮು ಮುದಮುನ ಮೋದಕ ಮುಲಗುನಿ ಮುಕ್ತಿ ನೊಸಗುಮಾ. ಶ್ರೀ ವೇಗರಾಜ ಸಾಯಿ ವರಪ್ರಸಾದ್ ಗಾರು ಹೈದರಾಬಾದ್. ಸದಮಲ ಮಗು ಮನಮುಲತೋ ಬದುಗುರನರ್ತುರು ಸವಿತಿನಿ ಭಾದ್ರಪದಮುನನ್ ಮೃದುಲನಣಿ ವಿಘ್ನಮುಲು ಕರಿವದನಮುನಕು ವಂದ ನಂಬು. ಶ್ರೀಮತಿ ನಡೆದವಲು ನಾಗವಲ್ಲಿ ಗಾರು ತಣುಕು.

ಕುಮಾರಿ ಶ್ರೀ ವೇದತ್ರೀಗರು ಬೆಂಗಳೂರು. ಸುಧಲೊಲಿ ಕೆಳಿದರಹಾಸಮು ಮುದಮೊಂದು ನುಮೋದ ಕಮುಲ ಮುಂದಟಿ ದೈವಂ ಬೆದಲು ನುತಿಂಚಿ ಅಲಕರಿವದನಮುನಕು ವಂದನಂಬು. ಶ್ರೀ ಪುಲಿಪಾಕ ವೆಂಕಟಲಕ್ಷ್ಮೀಕಾಂತನಾವು ಗಾರು, ಭಾಗ್ಯನಗರಂ. ಪದಮು

0: ಸಂಸ್ಕೃತೇನ ವೇದಾಃ ಕರ್ಮೋಪದಿಶಂತಿ ತೇಹಿ ನ ಕೃತೇ ಸಾಂತಸ್ಯ ದೇವಾಃ ಇತಿ ಸಮುದ್ಘೋಷ ತದಾಚ ಅತಿಕ್ರಾಮಾಂತೋ ದುರಿತಾಂ ಪದಾನಿ ಸತಂ ಹಿಮಾಂ ಸರ್ವವೀರಾಮುದೇಮಾ ಇತಿ ಸಮುಪದಿಶ್ಯ ಚ ಕರ್ಮಶಿಕ್ಷಾಮೇವ ನಿರ್ದಿಶಂತಿ ತೇನ ವೇದಾಃ ಪುರುಷಾರ್ಥ ಸಾಧಕಾಃ ವೇದೇಷು ವಿಜ್ಞಾನಂ ವಿಧ ಜ್ಞಾನೇ ವಿಧ ವಿಚಾರೇಣ ವಿಧ ಸತ್ತಾಯಾಂ ವಿಧ ಲಾಭೇ ಇತಿ ವಿಧ ದಾತೋಃ ಅನೇಕೇ ಅರ್ಧಾಃ ಸಮುಲ್ಲಸಂತಿ ವೇದಯ ಇತೀತಿ ವೇದಃ ಇತಿ ಅನ್ಯಃ ಅರ್ಧಃ ಅಪಿ ವಿದ್ಯತೆ ವೇದಾಃ ಶ್ರುತಿಃ ಅನುಸ್ರವ ತ್ರಯಿ ಆಮ್ನಾಯ ಸಮಾಮ್ನಾಯ ಛಂದಃ ಸ್ವಾಧ್ಯಾಯ ಆಗಮ ನಿಗಮ ಇತಿ ಅನ್ಯೈಃ ನಾಮಾಭಿಃ ಅಭಿಧೀಯಂತೆ ಏಕಃ ರಾಶಿಃ ಇವ ವಿದ್ಯಮಾನಂ ವೇದರಾಶಿಂ ವಿಭಜ್ಯ ವ್ಯಾಸಮಹರ್ಷಿ ರೂಪೇಣ ವಿಖ್ಯಾತಿಮವಾಪ ಇತಿ ಶ್ರೀಮದ್ ಭಾಗವತಂ ಪ್ರಸ್ತೌತಿ. ಅನಂತ ವೈ ವೇದಾಃ ವೇದೇ ಸರ್ವಂ ಪ್ರತಿಷ್ಠಿತಂ ವೇದೋ ಅಖಿಲೋ ಧರ್ಮ ಮೂಲಂ ಇಚ್ಚೇವಂ ಪ್ರಕಾರೇಣ ಸಮಸ್ತ ವಿಜ್ಞಾನ ಭಾಂಡಾಃ ಇವ ವೇದಾಃ ಮಹರ್ಷಭಿಃ ಪ್ರಸ್ತೂಯಂತೆ. ವೇದಂ ನಾಮ ಜ್ಞಾನಂ ಜೀವನ ನಯತೇಃ ಏತತ್ ಪ್ರಮಾಣಂ ವಿಜ್ಞಾನಂ ನಾಮ ಜ್ಞಾನಮಾರ್ಗ ಚೋದಕಂ ಜ್ಞಾನಂ ಸರ್ವಕಾಲ ಸರ್ವಾವಸ್ಥಾಶ್ವಾಪಿ ಏಕರೂಪತೆಯ ಪ್ರಕಾಶತೆ ವಿಜ್ಞಾನಂ ಕಾಲಾನುಗುಣ ರೂಪೇಣ ಪರಿವರ್ತಿತಂ ಸ್ಯಾತ್ ಏತತ್ ವಿಜ್ಞಾನಂ ಆಧುನಿಕ ಕಾಲೇ ವಿದ್ಯಮಾನ ಸೈನ್ಸ್ ಇತಿ ಪದಸ್ಯ ಸಮಾನಾರ್ಧಕ ರೂಪೇಣ ಪ್ರಬೋಧಯತಿ. ಅತಃ ಜ್ಞಾನ ಸ್ವರೂಪಾಃ ವೇದಾಃ ನಿಚ್ಚಾಃ ತಾದೃಶ ವೇದ ವಿಜ್ಞಾನ ಅವಗಾಹನ ಮಾತ್ರೇನ ಅಸ್ಮಾಕಂ ನಿಜ ಕರ್ತವ್ಯಮೇವ ಅವಗಾಹ್ಯತೆ. ಏತಾದೃಶ ಮಹೋನ್ನತ ವೇದಾಃ ಮಾನವ ಜೀವನ ಗಮ್ಯಾನಿ ಪ್ರಾಪ್ತುಂ ಅನೇಕಾನ್ ಉಪಯಾನ್ ಕಥಯಂತಿ. ತೇ ಆಧ್ಯಾತ್ಮಿಕಂ ವಾ ಭೌತಿಕಂ ವಾ ಭವೇತ್ ವೇದಾನಾಂ ಪಾರಮಾರ್ಥಿಮಿಕ ಆಧ್ಯಾತ್ಮಿಕತ್ವಮಪಿ ತೇ ಸಾಮಾಜಿಕ ವೈಜ್ಞಾನಿಕ ಶಾಸ್ತ್ರಾಂಶಾನ್ ಅನೇಕಾನಪಿ ಪ್ರಬೋಧಯಂತಿ. ಯದಿ ವಿಚಾರದೃಶ ಸಮೀಕ್ಷತೆ ತರ್ಹಿ ವೇದೇಷು ಬೀಜರೂಪೇಣ ದಾರ್ಶನಿಕಾಃ ಸಿದ್ಧಾಂತಾಃ ರಾಜನೀತಿಃ ಸಮಾಜಶಾಸ್ತ್ರಂ ಮನೋವಿಜ್ಞಾನಂ ಆಯುರ್ವೇದಃ ಗಣಿತಂ ಅರ್ಧಶಾಸ್ತ್ರಂ ಕಾವ್ಯಶಾಸ್ತ್ರಂ ವ್ಯವಸಾಯಶಾಸ್ತ್ರಂ ಅನ್ಯಾಶ್ಚ ವಿವಿಧಾಃ ಕಲಾಃ ತತ್ರ ತತ್ರ ವರ್ಣ್ಯಂತೆ. ಆರ್ಧಿಕಾಂಶಾಃ ಅರ್ಧಶಾಸ್ತ್ರದೃಷ್ಟ್ಯಾಪಿ ವೇದಾನಂ ಮಹತ್ವಂ ಅಸ್ತಿ. ವೇದೇಷು ಅರ್ಧವ್ಯವಸ್ಥಾಯಾಃ ಸ್ವರೂಪಂ ಸ್ಫುಟಂ ಸಮವಾಪ್ಯತೆ. ಆದಾನ ಪ್ರಧಾನಸ್ಯ ಕ್ರಯ ವಿಕ್ರಯಸ್ಯ ವ್ಯಾಪಾರಸ್ಯ ವಾಣಿಜ್ಯಸ್ಯ ಚ ಗವಾದಿ ಪಶೂನಾಂ ಗ ವ್ಯವಸ್ಥಾ ಅವಸ್ಥಾ ಚ ಆಸೀದಿಚ್ಚಪಿ ತತ್ರ ಪ್ರಾಪ್ತುಂ ಶಕ್ಯತೆ. ಆದಾನ ಪ್ರಧಾನಸ್ಯ ಮಹತ್ವಂ ಯಜುರ್ವೇದೇ ವರ್ಣ್ಯತೆ.
1: ದೇಹಿ ಮೇ ದದಾಮಿ ತೇ ನಿಮೇ ದೇಹಿ ನಿತೇ ದದೇ ನಿಹಾರಂ ಚ ಹರಾಸಿ ಮೇ ನಿಹಾರಂ ನಿಹಾರಾಣಿ ತೇ.
0: ಸಾಮಾಜಿಕಾಂಶಾಃ ಸಮಾಜಶಾಸ್ತ್ರೀಯ ದೃಷ್ಟ್ಯಾಪಿ ವೇದಾಃ ಅತ್ಯಂತ ಮಹತ್ವಪೂರ್ಣಃ ವಿಲಸಂತಿ. ಸಮಾಜಸ್ಯ ವಿಕಾಸಸ್ಯ ಸಭ್ಯತಾಯಾಃ ಸಮುನ್ನತೇಃ ವರ್ಣಾನಾಂ ವಿವಿಧ ವೃತ್ತಿಪರಾಣಾಂ ನರಾಣಾಂ ಚ ಕರ್ಮ ಕಲಾಪಸ್ಯ ಸಾಮಾಜಿಕ್ಯಾಃ ವ್ಯವಸ್ಥಾಯಾಶ್ಚ ಮಹತ್ವಪೂರ್ಣಂ ಇತಿ ವೃತ್ತುಂ ವೇದೇಷು ಉಪಲಭ್ಯತೆ. ಪ್ರಧಾನತಯಾ ವೈದಿಕಕಾಲೇ ಸ್ತ್ರೀನಾಂ ಮಹೋನ್ನತ ಸ್ಥಾನಮಸ್ತಿ. ವಿವಾಹ ಮಂತ್ರೇಷು ನೂತನವದ್ವಾಃ ಸ್ಥಾನಂ ನಿತರಾಂ ಸಮುನ್ನತತಯಾ ಪ್ರಕಲ್ಪ್ಯತೆ. ಪತಿಪತ್ನೋಃ ಸಂಬಂಧಮಪಿ ಅಧರ್ವವೇದಂ ಮಹೋನ್ನತತಯಾ ಏವಂ ಉದ್ಘೋಷಯತಿ. ದಾಂಪತ್ಯಜೀವನಮುದ್ದಿಶ್ಯ ಏತಾದೃಶ ನಾಗರಿಕ ವ್ಯಕ್ತೀಕರಣ ಪರಾಣಿ ಬಹೂನಿ ಸಹಸ್ರವರ್ಷೀಭ್ಯಃ ಪೂರ್ವಮೇವ ಅಸ್ಮಾಕಂ ಭಾರತದೇಶೇ ಆಸನ್ ಇತಿ ಅಸ್ಮಾಕಂ ಮಹೋನ್ನತ ಗರ್ವಕಾರಣಮೇವ. ವೈದ್ಯಶಾಸ್ತ್ರಾಂಶಃ ವೇದೇಷು ಅನೇಕೇ ವೈದ್ಯಶಾಸ್ತ್ರಾಂಶಾಃ ಅಪಿ ದೃಶ್ಯಂತೆ. ಆರೋಗ್ಯಂ ಪ್ರಾಪ್ತುಂ ಪ್ರತ್ಯೇಕ ಪುರುಷಸ್ಯ ಶಕ್ತಿ ಸಾಮರ್ಥ್ಯಂ ಬಲಂ ದೈಹಿಕ ಪುಷ್ಟಿಃ ಅವಶ್ಯಕಮೇವ. ಏತಾನಿ ಸರ್ವಾಣಿ ದಾತುಂ ಉದಕಾನಿ ಸಮರ್ಥಾನಿ ಏವ. ಋಗ್ವೇದೇ ಸೋಯಂ ವಿಷಯಃ ಪ್ರಸ್ತಾವಿತಃ. ತಾದೃಶ ಅಮೃತತುಲ್ಯಂ ಉದಕಂ ಸೂರ್ಯೋದಯಾತ್ ಪೂರ್ವಮೇವ ಯದಿ ಸ್ವೀಕ್ರಿಯತೆ ತರ್ಹಿ ಕಫ ವಾತ ಪಿತ್ತ ರೋಗಾಃ ದೂರೀಕ್ರಿಯಂತೆ ಇತಿ ಋಗ್ವೇದಸ್ಯ ಉಪವೇದಂ ಆಯುರ್ವೇದಂ ಉದ್ಘೋಷಯತಿ. ವೈಜ್ಞಾನಿಕ ಶಾಸ್ತ್ರಾಂಶಃ ಜಗದಿದಂ ಸರ್ವಂ ಸೂರ್ಯಶಕ್ತೇ ಉಪರಿ ಆಧಾರಿತಂ इति वैदिककाले एव विज्ञातम्। तैतिरिया अरण्यके विद्यमानः मन्त्रः नेमा विश्वभवनानि तस्तुः।